ಈತ ಯಶ್ವಿನ್ ಯಶ್ವಿತ ಚಂದ್ರಶೇಖರ್ ಲಕ್ಷ್ಮಿ ಗುರುನಂದನ್ ಮೋಕ್ಷಿತ ಪಾವಿಕ ರವಿಚಂದ್ರ ದಿವ್ಯ ಮದ್ದಯ್ಯ ಸಾಲಮ್ಮ ವಾರಿ ಕುಟುಂಬ ಸಭ್ಯುಲು ವೀರಿಂದರಿ ಕೋಸಂ ಈ ಪಾಠ ವಿಂದಾಂ.